ಕರಿ ಸರಿ ಸರಿ ಮರಿ ಮಪರಿ ಮಪರಿ ಸರಿ ಗರಿ ಕರಿ ಸರಿ ಸರಿ ಪರಿ ಸರಿ ಪಮರಿ ಕರಿ ಸರಿ ಕರಿ ಸರಿ ಸರಿ ಮರಿ ಮಪರಿ ಮಪರಿ ಸರಿ

ತಿತ್ತಕ ತಾತಕ ಜಮ್ ತರಿಗಿಡತಕ ಜೇ ಜೇ ಗಿಡತಕ ನಮ್ ತರಿಗಿಡತಕ ದಿತ್ತಕ ತಾತಕ ಜಮ್ ತರಿಗಿಡತ ಜೇ ಜೇ ಗಿಡತಕ ನಮ್ ತರಿಗಿಡತಕ ದಿತ್ತಕ ತಾತಕ ಜಮ್ ತರಿಗಿಡತಕ ದಳಂಗುತಕ ದಿನ್ ಕದಿಗಿಣತ ದಳಂಗುತಕ ದಿನ್ ಕದಿಗಿಣತ ದಳಂಗುತಕ ದಿನ್.

ಒದ್ದೋ ದಿಂತದ್ದಿ ತಗದಿಕು ತಗಿನ ತೊಂಗ ತುಂತುಂಗ ತುಂತುಂಗತ್ತೋದಿದ್ದು ತಕ್ಕದೊದ್ದು ದೋಹದ್ದು ದಿಂತದ್ದಿ ತಗದಿಕು ತದಿಗಿನ ತೊಂ ದಾಕಿಡ ಜೆಂ ತದಗಿಡ ಜೆಂ ತಕಿಟ ದಿಕ್ಕಿಟ ತೊಂಗಿಟ ನಂಗಿಟ ದಾಕಿಡ ಜೆಂ ತದಗಿಡ ಜೆಂ ತಕ ದಿಮ್ಮಿ ತಕ ಜನು ತಕ ದಿಮ್ಮಿ ದಾಕಿಡ ಜೆಂ ತದಗಿಡ ಜೆಂ ದಿತ್ತ ತದಿಗಿನ ತೊಂ ತದಿಗಿಣ ತದಿತ್ತ ತದಿಗಿ

ಸಂಗೀತಂ ಎಆರ್ ರೆಹಮಾನ್, ರಚನಾ ಎಎಂ ರತ್ನಂ, ಶಿವ ಗಣೇಶ್, ಹರಿಹರನ್ ಅಂಡ್ ಮಹಾಲಕ್ಷ್ಮಿ ಆಲಪಿಂಚಿನ ಓಕೆ ಓಕ್ರೋ ಚಿತ್ರಮಂಜಿಯೋ ಚಕಟಿ ಸಾಂಗ್ ವಿನ್ನರು.

ವೆಲ್ಕಮ್ ಬ್ಯಾಕ್. ಆಪ್ ಸುನ್ ರೇ ಹೇ ಆಕಾಶವಾಣಿ ಎಫ್ ಎಂ ರೇನ್ಬೋ 101.9 ಪರ್. ನಮಸ್ತೆ, ಹಲೋ ಆದಾಬ್, ವಿತ್ ಮೀ ಆರ್ ಜಿ ರಫಲಿ. ಸೊ ಆಜ್ ಜೋ ಹೇ ಹಮ್ ಬಾತ್ ಕರ್ನೆ ವಾಲೆ ಹೇ, ಬಹುತ್ ಹಿ ಇಂಟ್ರೆಸ್ಟಿಂಗ್ ಭೀ ಹೈ ಔರ್ ಬಹುತ್ ರಿಯಲ್ ಭೀ ಹೈ. ಟೆಲ್ ಮಿ ಸಮಥಿಂಗ್, ಕಭಿ ಆಖರಿ ಬಾರ್ ಆಪ್ನೆ ಪ್ರಾಪರ್ ಬ್ರೇಕ್ ಲಿಯಾ ಥಾ, ಕಬ್ ಲಿಯಾ ಥಾ? ಮತಲಬ್ ನಾಟ್ ಸ್ಕ್ರೋಲಿಂಗ್ ರೀಲ್ಸ್ ಇನ್ ಬೆಡ್, ನಾಟ್ ಟೇಕಿಂಗ್ ಲೀವ್ ಆ್ಯಂಡ್ ಸ್ಟಿಲ್ ರಿಪ್ಲೈಂಗ್ ಟು ಆಫೀಸ್ ಮೇಲ್ಸ್, ಬಟ್ ಆನ್ ಆ್ಯಕ್ಚುಲ್ ಪಾಸ್ ಫ್ರಮ್ ದ ರುಟೀನ್ ಲೈಫ್. ಮತಲಬ್ ಸಿ, ಲೈಫ್ ಅಭಿ ಇತನಿ ಫಾಸ್ಟ್ ಹೋಗಿ ಹೈ ಕಿ ವೆಕೇಷನ್ಸ್ ಭೀ ಎಕ್ಸಾಸ್ಟಿಂಗ್ ಲಗ್ನೆ ಲಗ್ತಿ ಹೈ. ಯು ನೋ, ಲಾಂಗ್ ಪ್ಲಾನಿಂಗ್, ಬುಕಿಂಗ್ಸ್, ಲೀವ್ ಅಪ್ರೂವ್ ಕರ್ವಾನಾ, ಪ್ಯಾಕಿಂಗ್ ಕಾ ಸ್ಟ್ರೆಸ್, ಔರ್ ಫಿರ್ ಹಾಲಿಡೇ ಕೆ ಬಾದ್